0: അക്കരയും ഏൻ അക്കരയ്ക്കൻ ഹോദ മുറുമീയ ഐ ചിക്കുറുമീയ ам аня дамар кумэм кумуа кагия ина менте мэрия динки тэн табэн гомия мантри динки иди чикум адо аня кирэпэ дара хоко ритуй гуна ирате адо миши чикуи саба гулагир сенопэ
1: ай сэрэ
2: жорэ лагау
1: ай сэрэ
2: охо бэтайена раджа динки сиэрэ жана
0: сиэриан раджо саби дипэ ина пэнэ пэлтэна
2: मर नाम गाड़ी ये
1: नाम नाम
2: मर
1: मर
0: फिर अलग जमीन है जगन्नाथ राजा निर्केत कुम अमासिता को चिल्ली के कुम बंदीलिया ना नैन नमासिता को या दरकर बनवा नैन नमासिता को मेर के बो बले का को रुक तो ये ना राजा नाम ಹಾಗಾಗಿ ನೀವು ಕಮ್ರಿಕೇತನ ಉಂಬೂಕಿ ನಮ್ಮೆಂತಂ ಗೋಯಿಂಚಿನ ಎಲ್ಲರೂ ಹರಕಮ ಕಮ್ ರಾಜ ಪುರಯ ರಾಜ ಅಮಾನೆನ್ ಸಿತಕುರ್ಯ ದೊರ್ಕಾಯ್ ಬನುವ ಅಂಚಗೆ ಟಿಂಕಿ ತಂಚೆನುವ ರಾಜ ಜೊತೆ ಅಂಜನ್ ಕುಂಬೂ ಕೇಂದ್ರದೋ ನಿಜತೆಗೆ ಅಮಾನೆನ್ ಸಿತಕು ಟಿಂಕಿ ತಕ ತಮೆನ್ ಗೋಯಿಂಚೆ ಜೊತೆ ಅಂಚನ್ ಕುಂಬೂ ಕೇಂದ್ರದೋ ಅಮಾನೆನ್ ಸಿತಕು ಜಾತಿನ ಸಂಗತಿ ಕೋ ತಗಾರಿಯೋ ಅನು ಸರತ ಕೋ ತಂಗಿಯೋ ಐದು ವಂಚ ಲೌರಯ ಮರಂಗಿ ತೀತನ ದಂಕಿ ತಗಾಪೆ